ಎಲ್ಲಾ ನಾವು ಕಂಬೈಂಡ್ ತುಚ್ಛಿ ಕರ್ಣ ಸದಾ ಕಂಬೈಂಡ್ ರೇತೇವು ಇಲ್ಲೇ ಬಿ ಬಂಜನ್.